ಕೈಲಾಸ ಕಾಸು ಜೀಕೋ ಸಾಮಾನ್ಯ ಮಹಿರಾ ಬಣ್ಣ ಲಾಗಿ ಆ ಇಂದ್ರಾಪತಿ ಮಾರದ್ ನಡೆಯಲ್ಲ.